ಪಾಸ್ಕುದ ಪ್ರಹಾರ ಒಂದಿನಡು ಪೂಜಿದ್ಗೆ ನಿಲಂತಗೆ ಅಭ್ಯಾಚನಾ ಇವತಟ ಮೇಘಮು ದಿಸಾ ವಿನಿಸುರು ತೀರ್ಣೆಯ ಸ್ಥಿರಕರಾಯಿ ಕೋಟಿ ದೊಲಹಯ ಅಲ್ಲ ಸಿದ್ಧಿಯ ಸಕಕರುವಂತಿದೆನ ದುಬೈ ಸಿಟಿಯದಿ ರಕಿತಗೆ ಪಿಯಾತ್ ಎರಟಟಗೇನ್ ಅಪ ಇಲ್ಲೀಮ ಇವತಟ ತಿದಿನಾಮ ಯಲಿರಿಮಾನ್ ಲಿಟ್ರೋ ತುನ್ಸಿಯಕಿನ್ ಬಸ್ಸೈ ಲಾಫ್ ಎದ್ದಸ್ ದಿಸಿ ಅಸುವಕಿನ್ ಪಹಲಟ ಶಿಷ್ಯತ್ವ ಅಭ್ಯಾಚನಾ ಸಿಸು ಪಾಸಲ್ ಲೈಸ್ತುವ ವೆಬ್ಬಡವಿಯೆ ಗಲ್ಲಂಗುರು ಗಣದನು ಹಿಟಪು ಎಮತಿ ಜಯಕೊಡಿಗೇನ್ ಕೊಮಿಸುಮ ದೇವನಿ ವರಟತ್ ದೇವನಿ ದಿನಟತ್ ಪ್ರಶ್ನ ಕರಾಯಿ ಬಸ್ ಗಾಸ್ತು ಅನಿದ್ದಾಸಿಟ ಇಹಲಟ ಸ್ವತ ಗಮನಾಂತ ಅತರ ಮುಳ್ತನ ಲಂಕಾವ ಸಂಚಾರಕ ಪರ್ಯೇಷಣಿಯಕಿನ್ ಹೆಲಿಕರಾಯಿ ತ್ರಸ್ತವಾದಿ ವೆಲಕ್ವಿಮೇ ನವ ಪಣತಿನ್ ಅಲುತ್ ಗಟಲು ಮತುವೇವಿ ಎಕ್ಸತ್ ಜಾತಿಂಗೆ ಮಾನವಿಂಕಂ ಕಾರ್ಯಾಲಯ ರಜೆಟ್ ದನುಂ ದೇ ವೆಲಾವು ಉದಯಸನ ಹಯಾಯಿ ವಿನಾಡಿ ಹಯಾಯಿ ಒಬ್ಬ ಸತಿಯಾಗ ಪತ್ರ ವಿಸ್ತರ ಬಲಾಪುರುತ್ವನ್ನ ಲಕ್ಕಂಡ ಸಮಗಾಯಿ

0: ಶಮಪಹ ಅನುತುನಾಯ್ದ ಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೀಯ ಹಂಡ
1: ವಿಲಾವ ಪರೋರ ಕೊಲಹೈ
2: ವಿಲಾವ ಉಪವೇತ ಕಿನ ಆವಿ
3: ಲೊತರಯ್ಯೇ ಪೆರಲಿ ಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗತ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗತ ಸುಪಿರಿ ಮೋಟರ್ ಅತ್ಯ NLB ಮೆಗಾ ಪವರ್

0: ಲೋತರೆ ಮಾಡಲು ಕೋಪಿಸಿದ ಲೋತರೆ
1: ರಾಜ್ಯ ಬೆಂಗೂಗ ಸುರಕ್ಷಿತ ಬಾವಿಯ ಇಹಲಮ ರಕವರ್ನೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕ್ ಸಹಯೋಗಿತ.